ಶ್ವರಪೂರ್ವಾಂ ಸಕಲಮುಮೇ ಆನರೂಪಂ ಜೀವ ಪರಭೇದಮಿಲಾದಾನರೂಪಂ ಚಿತ್ತಮುಗಲ್ಯವಯುಮಿಲಾದಾನರೂಪಂ ಮೇಘಮನಾಮಾವಿರದಾಮರೂಪಂ ಮಿಗುಪರಮಾದ್ವೈತಮದಾಮರೂಪಂ ಓವಲಿಲಾ ಚಿನ್ಮಯಮಾಮರೂಪಂ ಓರ್ವಡಿವಾಯುಳ್ಳರೂಪಾಮರೂಪಂ ಪಾವನಮಾಮಾನ್ಮಾರು ಕಯರೇ ಇಲ್ಲೈ ಪಾರ್ಕಿಂದ್ರ.

ಎಲ್ಲನೆ ಬೇಕಾಂಗಗಳ ಅನ್ನರೂಪಂ ತುಯ್ಯಮದಾಂ ತೆಳಿವಾಗು ಅನ್ನರೂಪಂ ವೈದ್ಯತ್ತಿನ್ ಕೈಯಾಗು ಅನ್ನರೂಪಂ ಅಯ್ಯಪರ ಬ್ರಹ್ಮ ಮದಾಂ ಅನ್ನರೂಪಂ ಅಪರೋಕ್ಷ ಅರಿಗುರುವಂ ಅನ್ನರೂಪಂ ಮರುಮಸತ್ತನು ಮಿಲಾದ ಅನ್ನರೂಪಂ ಮಟ್ಟ ನಿಯಂ ಎವಯು ಮಿಲಾದ ಅನ್ನರೂಪಂ ಬ್ರಹ್ಮ ಮದಾಂ ಅನ್ನರೂಪಂ ಕೈಲೇ ಇಲ್ಲೈ ಪಿರಿದನ್ ಬೇಕಾಂಗಗಳ ಅನ್ನರೂಪಂ.